0: ಮುಫ್ತಾಹ್ ಕಾಕ ಅದ ಶಲ್ಯಚಿ ಗರ್ಮಿಷ್ಟ ಕನಿಷ್ಠದೆ ಶೂರ್ಮ ಕೋಸು ಬಸ್ ಲಹರ ಸರ ಕಾಟನ್ ಮಿತಾರ್ತಾ ಅರ್ಷು ಗುಂಡ್ ಲುಂದೆ ಬಸ್ಸು ಪಾಕಿಸ್ತಾನ ಬಿಜಲಿ ಇನ್ಶಾ ಇನ್ಶಾ ಜುಹದ ಖಬರ್ ತುಕುಮ ದಿ ಉಣ ಹರ ಕುದರ ಖಬರ್ ಜುಕುಮ ಚೀಜ ಸದೆ ಸಾದ ಸಾದ ಖಬರ್ ದಾಯ ಸೇಟ್ ಟಕಾ ಜಮಾಲೆ ಕಿ ಚಾ ತಸಮ ನಷ್ಟದೆ ಔ ಚಕಲ ಮಣ ಕ್ಲಿಕ್ ಶಾಂತ ಸರಾ ಶಿಕನ ಬ್ಯಾ ಬಿಹಿ ಬಸ್ ಬ್ಯಾ ತಾ ತಖಪತ ಲೇಗಿನೋ
1: ನಾ ಪೈಗಂಬರ್ ಇಸ್ಲಾಮ್ ಖುಜೂಸ ಸಲ್ಲಂ ಕಿ ಕಲ ಅಲ್ಲಾ ದಿದಾರ್ ಲೇಲರ್ ಕನಾ ಖುಜೂಸ ಸಲ್ಲಂ ತ ಖೈ ಪಾಗಿ ಗನ ಸಸರ ಉಲ್ದಿ ನರತೆ ಮಾ ದಸ ಸರ ಉಲ್ದಿ ತ ಸರ್ಬಿಷ್ಟಾ ನಾ ಅನಾ ಖುದೈ ಪಾಕ್ ಖು ಸರ ದೇ ಮದಿ ತ ಪುಸ್ ಕಿ ಜಾಸಿ ದಿ ಮಿಯಾ ಜಿಜಿರಾ ತಾ ಕೆ ಜಿಜಿ
0: ದೇ ರೆ ಅಲ್ಲಾ ದಿ ಕದರು ಕಾ ದಗ ಮೆಸೇಜ್ ಖಲ್ ಕುಲ ಅವರ್ ಕವಾ ದಸ್ತರ ಗುದ ಜಿಕುಂ ಬಿಮಾರಾಂ ದಿ ಅವರ್ ತೋಯ ನೂರ್ ಚರ್ತ ಮಜೆ ಬದ ಕುಂಡಿ ಮೂರ್ತ ವರ್ಸಿ جی جی بالکل اللہ دے قدر وک اللہ دی عزت وک مہربانی
1: سلیمان کال کئی
0: جی جی
1: سلیمان
0: جی جی بالکل مہربانی دا کال کولڑی شکریہ دا خپل جانی عزت خیال ساتھ